ಮತ್ತೆಂಬ ಸೇನ್ ಬರ್ಮ ಅಲ್ಲಿ ಬರ್ಮ ಎಲ್ಲಿ ಬರ್ಮ ಮಗ್ಗದ ಸೇನ್ ಬರ್ಮ ಯಾಜರ ತುಂಬ ಸೇರ್ಮಿ ಚಿಲಂಬು ಬೀಸ್ಬಿ ಅಭಿ ಅಮ್ಮದು ಮರಿಯನ್.